ಶಿತಾಸುರ ವಿಗ್ರಹ ಯಕ್ಷ ಕಿನ್ನರ ಗಂಧರ್ವ ಸ್ತೂಯಮಾನಾತ್ಮ ವೈಭವ ಬ್ರಹ್ಮಾದಿದೇವ ವಿನುತೋ ಯೋಗ ಮಾಯಾ ನಿಯೋಜಕ ಶಿವಯೋಗಿ ಶಿವಾನಂದ ಶಿವಭಕ್ತ ಸಮುದ್ಧ

ಸಮಾಶಿತಃ ಸಮಸ್ತ ಭಕ್ತ ಸುಗದಃ ಪರಮಾಣುರ್ಮಹಾಕೃತಃ ಅಲೌಕಿಕೋ ದುಷ್ಪದರ್ಶಃ ಕಪಿಲಃ ಕಾಲಕಂದರಃ ಕರ್ಪೂರ ಗೌರಃ ಕುಶಲಃ ಸತ್ಯಸಂದೋಜಿತೇಂದ್ರಿಯಃ ಶಾಶ್ವತೈಶ್ವರ್ಯ ವಿಭವಃ ಪೋಷ